ತದಿಂಗಿಣದ ತಗದಿಗ ತದಿಂಗಿಣದ ತದಿಂಗಿಣದ ತಗದಿಗ ತದಿಂಗಿಣದ ತದಿಂಗಿಣದ ತಗದಿಗ ತದಿಂಗಿಣದ

0: ಕಾಳಿದಾಸ ಮಾಧುರಿ ರಘುವಂಶತ್ತಿಲೂಡೆ ಆಸ್ವಾದನಂ ಡಾ ಕೆಜಿ ಪೌಲೋಸ್.
1: ಗೋಪರಿಚರ್ಯೆಯುಳ ನಿಬಂಧನಗಳ ವಸಿಷ್ಠ ದಿಲೀಪನ ನಿರ್ದೇಶಿಚು. ವನತ್ತಿಲ್ ಮೇಯಾ ಪೋಗುನ್ನ ನಂದಿನಿಯೇ ಅಂಗ ಅನುಗಮಿಕಣ.